ಗಿರ್ನಾಥ್ ಓಂ ಗಿರ್ನಾಥ್ ಓಂ ಗಿರ್ನಾಥ್ ಓಂ ಗಿರ್ನಾಥ್ ದಾಲಿ ದಾಲಿ ದೊಂ ದಾಲಿ ದಾಲಿ ಓಂ ಗಿರ್ನಾಥ್ ಚದುರ್ದಾರಿ ದಾಳಿ ಸುಂದಾರಿ ದಲ್ಲು ತುಂಬ ಜನ ಜನ ಜನ ಚದುರ ದಾಳಿ.